ಬಂಬನ ವಾಲ ವಿಭೂಖಣ ಕಾಮುಲ ನಯನ ಸುಂದರ ಕುಂಡಲ ಮುಗಟು ವಯನ ಶಂಖ ಚಕ್ರ ಗದಾ ಹೈ ಧಾರಿ ಮಹಾಸಾರಥಿ ಸತ್ಸಂಗ ಪೀತ ಪಿತಾಂಬ